ನಸ್ ಎ ಯಸಿ ಕುರುವಾಗೆ ನಂಗ್ ಎ ಯಸಿ ಎಂಪಿಯಾ ನದೇಂಗ್ ನದೇಂಗ್ ಬೆಲೆ ಅಬಸೆ ಕುವಾಬ ಎಲಸಿ ಪಿ ಎಲಸಿ ಅಜೆ ಬೆಲ್ಬ ನಕಿ ಅಕ್ವೆಲ್ ಬಸಂಗ್ ಎಲ ಗುತ್ ಕಿ ಗುತ್ ಅಲ್ ಇಲ್ಲೊಂಗ್ ಅನಂ ದು ದೇಂ ಬರುನ್ ತಾರೆ ಪಿಯಕೆ ಅನ್ ದೇಂ ಬರು ಸಿ ತುಮುನ ಇರಿಯೆ ಇಲ ಗುತ್ ಬಂಕಿ ಇಲ ಬರುನ್ ಬೆಲೆ ಅಲ್ ಇಲ ಬರು ಲೇಕೆ ನಿಜಿ ಅಬ ಗುತ್ ಕಿ ದಿ ಬೆಲೆ ಜಾವ ji taga tsursi en jutumu ba. Na kila kwasi al ji tabu njarte al jutum, di sursa ba nas jutum ba yang asey nas jutum. Yani ba kila kwasi nas jutum al bele di yengi, ni ki endo la kee gout kawe. Na ene, barun jutumu le, nama gouti nja ke, na ki nkwa alang gouti nja le puto kare. Alang si gouti tu lekiwi, alang si otanga si kerker ka, ki al kaenge na ki ta kaenge ba ni alba ki kwa daeng bele le. Wala galdaan gorre ille algi kaw. Awu nas jalum. Ji erital gire njaw. Kaan jaw na jibalbas din sursi delle njaw. Wala kwa kerangasi nas jaw. Wala jibalbas din sursi jaw. Wala masji ota jiri. Nama dinin diya jan na ota jaw. Lea den jaging ele namas jaging nama haddu indaram. Ji kansin baru jang ila nas ki uwa majisi. Baru ila gis kawe nas kundi. Nangi lompi bingas ini. Nabi etteno boteng lande oroba. Kwan kin al kayi na tare kawe. Be yenga delin na kayi na kawe. Na kwa kerna na kayi na kuni. Maranki la sina kwele lang kundi ki inkwele. Dobi duo al ke na borudia ke wana palke. Alang gutsi pi tulle. Na alande tabu inja ila gutsi al pi deng alaiba alwenti asanke ngala si pali. Asan ken ala se pali nis kiwiel. Alan si, kien surunga si, kien surunga le kakire kinyi, na diyen buru si kutumul. Na lamba dele kawi, na masin dini aginyi. Na kain ala se kelbam, kien kwel, kwa be kwa, loyle na kenyi alan guti ngaringa ila. Ila na kien kwa yembe si guti nis kurunga we. Na lia alan kawu na kain ulunga si, kere kutubenka. Kida embele, na kain si, na dela kawoba ki borumi na kisting ni surumi na kisting janyi ngi na kisting mo asan suji kanyi dinai janyi dik ni mo guti al den kisting mo ete